0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಅಜ್ಞಾನಿಗಳ ಕೂಡಿ ಅಧಿಕ ಸ್ನೇಹಕ್ಕಿಂತ, ಕನಕದಾಸರ ರಚನೆ ಕೇಳಿ. ಆರ್ ಸುಚೇತನ್ ಹಾಡಿದ್ದಾರೆ.
2: ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಲೆಟ್ ಅಸ್ ಬಿಗಿನ್ ದ ಪ್ರೋಗ್ರಾಮ್ ವಿತ್ ಅ ಕಂಪೋಸಿಷನ್ ಆಫ್ ಕನಕದಾಸ, ರೆಂಡರ್ಡ್ ಬೈ ಆರ್ ಸುಚೇತನ್. ಅಜ್ಞಾನಿಗಳ ಕೂಡಿ ಅಧಿಕ ಸ್ನೇಹಕ್ಕಿಂತ.

0: ಕಲಿಯುಗದೊಳು ಹರಿನಾಮವನೆನೆದರೆ ಪುರಂದರದಾಸರ ಒಂದು ರಚನೆ ಎಂ ಎಸ್ ಶೀಲಾ ಅವರ ದನಿಯಲ್ಲಿದೆ.
1: ಕಲಿಯುಗದೊಳು ಹರಿನಾಮವನೆನೆದರೆ ರಿಚನ್ ಬೈ ಪುರಂದರದಾಸ, ಸಂಗ್ ಬೈ ಎಂ ಎಸ್ ಶೀಲಾ.

0: ಎಲ್ಲಿ ಮಾಯವಾದನೆಯೇ ರಂಗಯ್ಯನು. ವ್ಯಾಸರಾಯರ ದೇವರ ನಾಮ. ಆರ್ಯ ರಮಾಮಣಿ, ಬಿ ಆರ್ ಗೀತಾ ಹಾಗೂ ಆರ್ ಚಂದ್ರಿಕಾ ಹಾಡಿದ್ದಾರೆ.
1: ನೌ ಆರ್ಯ ರಮಾಮಣಿ, ಬಿ ಆರ್ ಗೀತಾ ಅಂಡ್ ಆರ್ ಚಂದ್ರಿಕಾ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ವ್ಯಾಸರಾಯ ಎಲ್ಲಿ ಮಾಯವಾದನೆ ರಂಗಯ್ಯನು.

0: ನಾಗವಲ್ಲಿ ನಾಗರಾಜ್ ಅವರು ಹಾಡಿರುವ ಬಸವಣ್ಣನವರ ಒಂದು ವಚನ, ತುಪ್ಪದ ಸವಿಗೆ ಅಲಗ ನೆಕ್ಕುವ.
1: ನೌ ಅ ಕಂಪೋಸಿಷನ್ ಆಫ್ ಬಸವಣ್ಣ ಸಾಂಗ್ ಬೈ ನಾಗವಲ್ಲಿ ನಾಗರಾಜ್. ತುಪ್ಪದ ಸವಿಗೆ ಅಲಗ ನೆಕ್ಕುವ.

0: ಹರಿದಾಸನಾದರೆ ಹೇಗಿರಲಿ ಬೇಕು, ವಿಜಯದಾಸರ ರಚನೆ ಇದು. ವಸಂತ ಮಾಧವಿ ಹಾಡಿದ್ದಾರೆ.
1: ನೌ ಅ ಕಾಂಪೋಸಿಷನ್ ಆಫ್ ವಿಜಯದಾಸ, ಹರಿದಾಸನಾದರೆ ಹೇಗಿರಲಿ ಬೇಕು, ಸಂಗ್ ಬೈ ವಸಂತ ಮಾಧವಿ.

0: ಹಕ್ಕಿಯ ಹೆಗಲೇರಿ ಬಂದ ಬಗೆ ಪ್ರಸನ್ನ ವೆಂಕಟದಾಸರ ರಚನೆ ಇದು. ಎಂಆರ್ ಮಂಜುಳಾ, ಅನುಪಮ, ನಾಗನಂದಿನಿ ವಿಶ್ವನಾಥ್ ಹಾಡಿದ್ದಾರೆ.
1: ಹಕ್ಕಿಯ ಹೆಗಲೇರಿ ಬಂದ ಬಗೆ ರಿಟನ್ ಬೈ ಪ್ರಸನ್ನ ವೆಂಕಟದಾಸ, ಸಂಗ್ ಬೈ ಎಂಆರ್ ಮಂಜುಳಾ, ಅನುಪಮ ಅಂಡ್ ನಾಗನಂದಿನಿ ವಿಶ್ವನಾಥ್.

0: ಚಂದ್ರಶೇಖರ ಪುರಾಣಿಕ್ ಮಠ ಅವರು ಹಾಡಿರುವ ಅಲ್ಲಮ ಪ್ರಭುಗಳ ಒಂದು ವಚನ, ಕಳ್ಳಂಗಂಜಿ ಕಾಡ ಹೊಕ್ಕರೆ.
1: ನೌ ಚಂದ್ರಶೇಖರ್ ಪುರಾಣಿಕ್ ಮಠ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಅಲ್ಲಮ ಪ್ರಭು, ಕಳ್ಳಗಂಜಿ ಕಾಡ ಹೊಕ್ಕರೆ.

0: ಶಿವ ಶಿವ ಎಂದೊಮ್ಮೆ ಸಿದ್ದರಾಮೇಶ್ವರರ ರಚನೆ ಇದು. ಸೋಮನಾಥ್ ಮರಡೂರ್ ಅವರ ದನಿಯಲ್ಲಿದೆ.
1: ಶಿವ ಶಿವ ಎಂದೊಮ್ಮೆ ರಿಟನ್ ಬೈ ಸಿದ್ದರಾಮೇಶ್ವರ, ಸಂಗ್ ಬೈ ಸೋಮನಾಥ ಮರಡೂರ್.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, this was today's devotion music program. This program is a contribution of Akashvani Bengaluru, anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ವರದರಂಗನ್ ಕೆ, ಭಾಗವಹಿಸುವ ವಿದ್ಯಾರ್ಥಿ ಕಾರ್ತಿಕ್ ಕೆ.
1: ನಮಸ್ಕಾರ ಗುರುಗಳೇ.
2: ನಮಸ್ಕಾರ ಕಾರ್ತಿ. ನಾವು ಕಳೆದ ತರಗತಿಯಲ್ಲಿ ಪ್ರಾರಂಭ ಮಾಡಿದ್ದು ಮೈಸೂರು ಕರಿಗೀರಿಯರ ರಚನೆ ನೀವೇ ಪಾಲಿಂಚರ ಚಕ್ರವಾಕರಾಗದಲ್ಲಿ ರೂಪಕ ತಾಳದಲ್ಲಿ ಪಲ್ಲವಿಯ ಭಾಗವನ್ನು ಒಂದು ಸರಿ ಹಾಡಿ ಮುಂದಕ್ಕೆ ಅನುಪಲ್ಲವಿಯ ಪಾಠವನ್ನು ಪರಿಶೀಲನೆ ಮಾಡೋಣ. ಪಲ್ಲವಿಯನ್ನು ಒಂದು ಸರಿ ಹಾಡಿ ಮೊದಲಿಗೆ

ಅದು ತ್ರಿಕಾಲದಲ್ಲಿದೆ. ಪದ ಧನಿ ಧನಿ ದಪ ಧನಿ ಸನಿ ರಿ ಸರಿ ಮಗರಿ ಸ ಕಲ ಮಗರಿ ಸ ಸ ಧನಿ ದ ಪದ ನಿ ಧನಿ ದಪ ಮಗರಿ ಸ.

0: ಒಂದು ಚಿಕ್ಕ ಚಿಟ್ಟೆ ಸ್ವರ ಇದೆ ಇಲ್ಲಿ, ಅದು ಹೀಗೆ ಬರುತ್ತೆ. ಗರಿ ಗರಿ ಸರಿ ಸನಿ ಧನಿ ಸ,
1: ಗರಿ ಗರಿ
0: ಸರಿ ಸನಿ ಧನಿ ಸ, ಗರಿ ಗರಿ ಸರಿ ಸನಿ ಧನಿ ಸ ನಿ ಧನಿ ಸರಿ ಗರಿ ಸರಿ,
1: ಗರಿ ಗರಿ ಸರಿ ಸನಿ
0: ಧನಿ ಸ ನಿ ಧನಿ ಸರಿ ಗರಿ ಸರಿ,
1: ಗರಿ ಗರಿ ಸರಿ
0: ಗರಿ ಗರಿ ಸರಿ ಸನಿ ಧನಿ ಸ ನಿ ಧನಿ ಸರಿ ಗರಿ ಸರಿ,
1: ಗರಿ ಗರಿ ಸರಿ
0: ಸನಿ ಧನಿ,
1: ಗರಿ ಗರಿ ಸರಿ
0: ಸನಿ ಧನಿ
1: ಸರಿ ಗರಿ
0: ಸ ಮೂರ್ ಬರುತ್ತೆ, ಸ ನಿ ಧನಿ ಸರಿ ಗರಿ ಸರಿ,
1: ಸ ನಿ ಧನಿ ಸರಿ ಗರಿ ಸರಿ,
0: ಗಮ ಗರಿ ಸರಿ ಗಮ ಪದ ನಿ ಸ,
1: ಗಮ ಗರಿ ಸರಿ ಗಮ ಪದ ನಿ ಸ,
0: ರಿ ಗರಿ ಸನಿ ದ ಪಮ ಗರಿ ಸರಿ,
1: ರಿ ಗರಿ ಸನಿ ದ ಪಮ ಗರಿ ಸರಿ,
0: ಗರಿ ಗರಿ ಸರಿ ಸನಿ ಧನಿ ಸ ನಿ ಧನಿ ಸರಿ ಗರಿ ಸರಿ, ಗಮ ಗರಿ ಸರಿ ಗಮ ಪದ ನಿ ಸರಿ ಗರಿ ಸನಿ ದ ಪಮ ಗರಿ ಸರಿ,
1: ಗರಿ ಗರಿ ಸರಿ ಸನಿ ಧನಿ ಸ ನಿ ಧನಿ ಸರಿ ಗರಿ ಸರಿ, ಗಮ ಗರಿ ಸರಿ ಗಮ ಪದ ನಿ ಸರಿ ಗರಿ ಸನಿ ದ ಪಮ ಗರಿ ಸರಿ,
0: ಗರಿ ಗರಿ ಸರಿ ಸನಿ ಧನಿ ಸ ನಿ ಧನಿ ಸರಿ ಗರಿ ಸರಿ, ಗಮ ಗರಿ ಸರಿ ಗಮ ಪದ ನಿ ಸರಿ ಗರಿ ಸನಿ ದ ಪಮ ಗರಿ ಸರಿ,
1: ಗರಿ ಗರಿ ಸರಿ ಸನಿ ಧನಿ ಸ ನಿ ಧನಿ ಸರಿ ಗರಿ ಸರಿ, ಗಮ ಗರಿ

0: ಚಿಟ್ಟಸ್ವರ ಸೇರಿಸ್ಕೊಂಡು ಒಂದ್ಸರಿ ಹಾಡಿ ಇವಾಗ.
1: ಸೇವಗುಂಡೆ ನೂರ
0: ದನಿ ದನಿ ಫಸ್ಟ್
1: ಸೇ.

ಇವಾಗ ಅನುಪಲ್ಲವಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಬರೋ ಚಿಟ್ಟೇಶ್ವರ ನೋಡಿದ್ವಿ. ಚಿಟ್ಟೇಶ್ವರನ ಮತ್ತೆ ಕಡೆಯದಾಗಿ ಒಂದೊಂದು ಸರಿ ಹಾಡಬೇಕಾಗುತ್ತೆ ಚರಣ ಆದಮೇಲೆ. ಮುಂದೆ ಚರಣದ ಭಾಗವನ್ನು ಗಮನಿಸೋಣ. ಚರಣದ ಸಾಹಿತ್ಯ ಸುಲಭವಾಗಿದೆ. ಮನಸ್ಸ ಮಂದೇ ನೀ ಧ್ಯಾನಮು ಜೇಸುಕೋ ನುಂದುರ ಸುಜ್ಞಾನ ಮಿಚ್ಚೇವುರ ಓ ನರಸಿಂಹೋದ್ಧಾರ. ಅದಕ್ಕೆ ಅರ್ಥ ಹಿಂದೆ ಹೇಳಿದೆ, ಮನಸ್ಸಿನಲ್ಲೇ ನಿನ್ನ ಧ್ಯಾನವನ್ನು ಸದಾ ಮಾಡ್ತಾ ಇದ್ದೀನಿ, ಸುಜ್ಞಾನ ಮಿಚ್ಚೇವುರ ಒಳ್ಳೆಯ ಜ್ಞಾನವನ್ನು ಕೊಟ್ಟಿದ್ದೀಯ ನೀನು, ಈ ನರಸಿಂಹನನ್ನು ಉದ್ಧಾರ ಮಾಡಿದವನು ಓ ನರಸಿಂಹೋದ್ಧಾರ ಎಂಬುದು ಚರಣದ ಸಾಹಿತ್ಯ. ಇದು ಒಂದು ಅಕ್ಷರದ ಎಡಪಿಂದ ಪ್ರಾರಂಭವಾಗುತ್ತೆ.

0: ಅಲ್ಲಿಗೆ ಇದನ್ನ ತರಗತಿಯನ್ನು ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಚರಣದ ಅಭ್ಯಾಸವನ್ನ ಮಾಡಿ ಮುಂದುವರಿಸೋಣ.
1: ನಮಸ್ಕಾರ.
0: ನಮಸ್ಕಾರ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದ್ರಿ. ಹೇಳಿಕೊಟ್ಟವರು ವರದರಂಗನ್ ಕೆ, ಭಾಗವಹಿಸಿದ ವಿದ್ಯಾರ್ಥಿ ಕಾರ್ತಿಕ್ ಕೆ.
3: ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್ ಅವರಿಂದ ಸಾರಂಗಿ ವಾದನ ಕಿವಿರಿ, ರಾಗ್ ಮಾಲ್ಕೌನ್ಸ್.
1: ಲಿಸನ್ ಟು ಹಿಂದೂಸ್ತಾನಿ ಸಾರಂಗಿ ರಿಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್, ರಾಗ್ ಮಾಲ್ಕೌನ್ಸ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉಸ್ತಾದ್ ನಿಜಾಮುದ್ದೀನ್ ಖಾನ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಸತೀಶ್ ಕುಮಾರ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಆನಂದ್ ಭೈರವ್, ಆಲಾಬ್ ಜೋಡ್ ಜಾಲ, ಸ್ವಾರಿ ತಾಲ್ ಹಾಗೂ ದೃತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಾರಂಗಿ ರೆಸೈಟಲ್ ಬೈ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್. ಹಿ ಇಸ್ ಅಕಂಪನಿಡ್ ಆನ್ ದಿ ತಬಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರೆಸೈಟಲ್ ಬೈ ಶ್ರೀ ಸತೀಶ್ ಕುಮಾರ್. ರಾಗ್ ಆನಂದ್ ಭೈರವ್, ಆಲಾಪ್ ಜೋಡ್ ಝಾಲಾ, ಸವಾರಿ ತಾಲ್, ಧೃತ್ ತೀನ್ ತಾಲ್.

0: ಇದುವರೆಗೆ ಸತೀಶ್ ಕುಮಾರ್ ಅವರಿಂದ ಸಿತಾರ್ ವಾದ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಪಂಡಿತ್ ಸತೀಶ್ ಕುಮಾರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕೇಳಿ ಅವಧರಿಸುವ ಅಮರನಾರೇಯಣ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶವಾಣಿ.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
2: ಅವಧರಿಸುವ ಅಮರ ನಾರಾಯಣ ಕಾರ್ಯಕ್ರಮ ಸರಣಿ.
1: ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ.
2: ಸಂಶೋಧನೆ ಆಲೇಖ ಹಾಗೂ ಸಂಗೀತ ನಿರ್ದೇಶನ ಟಿಎಸ್ ವಸಂತ ಮಾಧವಿ.
1: ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
2: ಪರಿಕಲ್ಪನೆ ಹಾಗೂ ನಿರೂಪಣೆ ಡಾಕ್ಟರ್ ಎನ್ ರಘು.
1: ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ.
2: ನಿರ್ಮಾಣ ಕೆಎಲ್ ರಾಜೇಶ್ವರಿ.

0: ಅವಧರಿಸುಬ ಅಮರ ನಾರಾಯಣ
1: ತ್ಯಾಗರಾಜರು ತೀರ್ಥ ಕ್ಷೇತ್ರ ಎಂದು ಬಹಳವಾಗಿ ತಿರುಗಿದವರಲ್ಲ. ಕೋಟಿ ನದುಲು ಧನುಷ್ಕೋಟಿಲೋ ನುಂಡಗ ಏಟಿಕೆ ತಿರುಗಿತಿವೆ ಓ ಮನಸ ಎಂದು ಪ್ರಶ್ನಿಸಿದವರು ಅವರು. ಅದೇ ಭಾವ ತಾತಯ್ಯನವರ ಈ ರಚನೆಯಲ್ಲಿ ಪ್ರತಿಧ್ವನಿಸಿರುವುದನ್ನು ಗಮನಿಸಬಹುದು. ಒಂದು ಮುಖ್ಯ ವ್ಯತ್ಯಾಸವೆಂದರೆ ತ್ಯಾಗರಾಜರು ಶ್ರೀರಾಮನ ಪಾದಾರವಿಂದಗಳಲ್ಲಿ ಎಲ್ಲ ತೀರ್ಥಕ್ಷೇತ್ರಗಳನ್ನೂ ಕಂಡರೆ, ನಾರಾಯಣರು ನಮ್ಮೊಳಗೇ ಇರುವ ಭಗವಂತನನ್ನು ಕಾಣುವ ಮಾರ್ಗವನ್ನು ತೋರುತ್ತಿದ್ದಾರೆ.

ಹೀಗೆ ದಾಸವರೆಣ್ಯರ, ತ್ಯಾಗರಾಜರ ಹಲವಾರು ಭಾವನೆಗಳು ಶ್ರೀನಾರಾಯಣ ಯತೀಂದ್ರರ ರಚನೆಗಳಲ್ಲಿ ಸಹಜವಾಗಿ ಮೂಡಿದೆ. ತ್ಯಾಗರಾಜರ ರಾಮ ನೀಯಡ ಪ್ರೇಮ ರಹಿತುಲಕು ಈ ಕೃತಿಯ ಸಾಹಿತ್ಯದ ಅರ್ಥವನ್ನು ಕೊಡುವ ಮಾತುಗಳನ್ನು ಅಜ್ಞಾನಿಯೇ ಮೆರುಗು ಹರಿಸ್ಮರಣ ಮಹಿಮಾ ಎಂಬ ರಚನೆಯಲ್ಲಿ ಕಾಣಬಹುದು.

ಸುಜ್ಞಾನಿಗಳಾದ ಭಾಗವತರಿಗೇ ಹೊರತು ಹರಿನಾಮದ ರುಚಿ ಅಲ್ಪರಿಗೆ ತಿಳಿಯದು. ಮರ್ಕಟಕ್ಕೆ ಮಾಣಿಕ್ಯದ ಬೆಲೆ, ದಾಸಿಗೆ ದೊರೆತನದ ಸವಿ, ಕತ್ತೆಗೆ ಗಂಧದ ಪರಿಮಳ, ಜಾರಸ್ತ್ರೀಗೆ ಪತಿವ್ರತೆಯ ನಡೆನುಡಿ, ಲೋಭಿಗೆ ದಾನದ ಮಹಿಮೆ, ಇವೆಲ್ಲ ಹೇಗೆ ಅರಿವಾಗಲು ಸಾಧ್ಯ? ಹಾಗೆಯೇ ಹರಿನಾಮದ ಸವಿಯೂ ಎನ್ನುವುದು ತಾತಯ್ಯನವರ ಅಭಿಪ್ರಾಯ. ಒಮ್ಮೆ ಕುಲದ ಮುಖಂಡರೊಡನೆ ಜಾತಿ ಮತ ಕುಲ ಆಚಾರಾದಿಗಳ ವಿಷಯದಲ್ಲಿ ವಾಗ್ವಾದ ಮಾಡಲೇಬೇಕಾಗಿ ಬಂದಿತು. ತಾತಯ್ಯನವರ ನಿಲುವು, ವಾಕ್ಸರಣಿ, ತಮ್ಮ ಅಭಿಪ್ರಾಯಗಳನ್ನು ಮಂಡಿಸುವ ರೀತಿ ಅನುಪಮವಾಗಿತ್ತು. ಮುಕ್ತಿಕಾಂತೆಯನ್ನರಸುವ ಯೋಗಿಗೆ ಎಲ್ಲರಲ್ಲಿಯೂ ಅಮರನಾರಾಯಣನೇ ಕಾಣುವಾಗ ಕುಲಗಳ ಭೇದವಾದರೂ ಹೇಗೆ ಅರಿವಿಗೆ ಬರಲು ಸಾಧ್ಯ?

ಕುಲವನ್ನು ಹೊಂದಿರುವ ಗುರುಗಳು ಎಷ್ಟು ಮಂದಿಯೋ. ದಡ ಸೇರಲು ನಾವೆಯಲ್ಲಿ ಕುಳಿತವರು ನಾವಿಕನನ್ನು ಆಶ್ರಯಿಸಿರುತ್ತಾರೆ. ಅವನು ಸಮುದ್ರದ ಮಧ್ಯೆ ಹುಟ್ಟು ಹಾಕುವುದನ್ನು ಬಿಟ್ಟು ಎಲ್ಲ ಪ್ರಯಾಣಿಕರನ್ನು ಇಳಿದು ಹೋಗಿ ಎಂದರೆ ಅವರ ಗತಿಯೇನು? ಜೀವನ ಸಾರ್ಥಕವಾಗಲು, ಆತ್ಮೋದ್ಧಾರ ಮಾಡಿಕೊಳ್ಳಲು ಅಗತ್ಯವಾದ ಕೆಲವೊಂದು ಹಿತವಚನಗಳನ್ನು ನಾರಾಯಣರು ಹೀಗೆ ಹೇಳಿದ್ದಾರೆ.

0: ವಾಗ್ವಾದ ಮುಂದುವರೆದು ತಾತಯ್ಯನವರ ಮೇಲೆ ಕೈಮಾಡಲೂ ಕೆಲವರು ಮುಂದಾದಾಗ ಒಂದು ಘಟಸರ್ಪವೂ ಒಂದು ಹೆಬ್ಬುಲಿಯೂ ಆ ಕ್ಷಣವೇ ಅಲ್ಲಿ ಕಾಣಿಸಿಕೊಂಡು ಅವರನ್ನು ರಕ್ಷಿಸಿದವು. ಈ ಪವಾಡವನ್ನು ಕಂಡ ಕುಲಗುರುಗಳು ತಮ್ಮ ಅಪರಾಧವನ್ನು ಕ್ಷಮಿಸಬೇಕು ಎಂದು ಕೋರಿ ತಾವು ತಾತಯ್ಯನವರ ಶಿಷ್ಯರಾದರು.
1: ಅವಧರಿಸು ಬಾ ಅಮರ ನಾರಾಯಣ ಕಾರ್ಯಕ್ರಮ ಸರಣಿ ಕೇಳುತ್ತಿದ್ದೀರಿ.
2: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
1: ಸಂಶೋಧನೆ ಆಲೇಖ ಹಾಗೂ ಸಂಗೀತ ನಿರ್ದೇಶನ ಟಿಎಸ್ ವಸಂತ ಮಾಧವಿ.
2: ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ.
1: ಪರಿಕಲ್ಪನೆ ಹಾಗೂ ನಿರೂಪಣೆ ಡಾಕ್ಟರ್ ಎನ್ ರಘು.
2: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
1: ಗಾಯನ ವಿದುಷಿ ಆರ್ ಚಂದ್ರಿಕಾ, ಎಚ್ ವಿ ಶ್ರುತಿ, ಶಿಲ್ಪಾ ಶಶಿಧರ್, ದಿಲೀಪ್ ಸಿಂಹ ಹಾಗೂ ಡಾಕ್ಟರ್ ಆರ್ ಶೇಷಪ್ರಸಾದ್. ವಯಲಿನ್ ಸಹಕಾರ ಸಿಎನ್ ತ್ಯಾಗರಾಜನ್ ಹಾಗೂ ಬಿಎಸ್ ಜ್ಯೋತ್ಸ್ನ. ವೀಣೆ ಎಂಆರ್ ಮಂಜುಳಾ. ಕೊಳಲು ಎನ್ ರಾಜ್ಕಮಲ್. ಮೃದಂಗ ಸುನಿಲ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆಎಲ್ ರಾಜೇಶ್ವರಿ.
2: ಮಾಧವ ರಾಮ ಸದ್ಗುರು ಕೇಶವ.
1: ಗೀತೆಗಳ ಸಂಕಲನ ವಿಶ್ವನಾಥ್ ನಾಕೋಡ್ ಹಾಗೂ ಎಚ್ ಎಸ್ ರಮೇಶ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.
1: ಶ್ರೋತೃಗಳೇ, ಇದುವರೆಗೂ ಅವಧರಿಸುವ ಅಮರನಾರೇಯಣ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಮುಂದುವರಿದ ಭಾಗ ನಾಳೆ ಬೆಳಗ್ಗೆ 8 ಗಂಟೆಗೆ ಮೂಡಿಬರಲಿದೆ. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಎಚ್ಕೆ ನಾರಾಯಣ ಅವರ ಹಾಡುಗಾರಿಕೆಯನ್ನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ಎಂಎಸ್ ಗೋವಿಂದಸ್ವಾಮಿ ಅವರಿಂದ ವಯಲಿನ್, ಎಂಟಿ ರಾಜಕೇಸರಿ ಅವರಿಂದ ಮೃದಂಗ, ಎಂಎ ಕೃಷ್ಣಮೂರ್ತಿ ಅವರಿಂದ ಘಟ. ಮೊದಲಿಗೆ ಕೇಳೋಣ ಭೂರಿ ಭಾಗ್ಯಲಹರಿ ಪ್ರತಾಪ ವರಾಳಿ ರಾಗ. ಆದಿತಾಳದಲ್ಲಿದೆ ಜಯಚಾಮರಾಜೇಂದ್ರ ಒಡೆಯರವರ ಕೃತಿ.
1: ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಪ್ರೆಸೆಂಟ್ ಅ ವೋಕಲ್ ರಿಸೈಟಲ್ ಬೈ ಎಚ್ ಕೆ ನಾರಾಯಣ. ಹಿ ಇಸ್ ಅಕಂಪನಿಡ್ ಆನ್ ದಿ ವಯಲಿನ್ ಬೈ ಎಂ ಎಸ್ ಗೋವಿಂದಸ್ವಾಮಿ, ಆನ್ ದಿ ಮೃದಂಗಂ ಬೈ ಎಂ ಟಿ ರಾಜಕೇಸರಿ, ಆನ್ ದಿ ಘಟ ಬೈ ಎಂ ಎ ಕೃಷ್ಣಮೂರ್ತಿ. ಎಚ್ ಕೆ ನಾರಾಯಣ ಬಿಗಿನ್ಸ್ ಹಿಸ್ ರಿಸೈಟಲ್ ವಿತ್ ದ ಕಾಂಪೋಸಿಷನ್ ಆಫ್ ಜಯಚಾಮರಾಜೇಂದ್ರ ಒಡೆಯರ್. ಭೂರಿ ಭಾಗ್ಯಲಹರಿ ಸೆಟ್ಟು ಪ್ರತಾಪ ವರಾಳಿ ರಾಗ ಆದಿತಾಳ.

0: ಇನ್ನೀಗ ಜಯಚಾಮರಾಜೇಂದ್ರ ಒಡೆಯರ್ ಅವರ ಮತ್ತೊಂದು ಕೃತಿ ಶುದ್ಧ ತೋಡಿರಾಗ ಖಂಡ ಜಾತಿ ತ್ರಿಪುಟ ತಾಳದಲ್ಲಿದೆ ಮಾತಂಗ ಕನ್ಯಾಂ.
1: ನೌ ಲಿಸನ್ ಟು ಮಾತಂಗ ಕನ್ಯಾಂ, ಸೆಟ್ ಟು ಶುದ್ಧ ತೋಡಿರಾಗ ಖಂಡ ಜಾತಿ ತ್ರಿಪುಟ ತಾಳ, ಅ ಕಾಂಪೋಸಿಷನ್ ಆಫ್ ಜಯಚಾಮರಾಜೇಂದ್ರ ಒಡೆಯರ್.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್.ಕೆ. ನಾರಾಯಣ ಅವರಿಂದ ಹಾಡುಗಾರಿಕೆಯನ್ನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಎಂ.ಎಸ್. ಗೋವಿಂದಸ್ವಾಮಿ ಅವರಿಂದ ವಯಲಿನ್, ಎಂ.ಟಿ. ರಾಜಕೇಸರಿ ಅವರಿಂದ ಮೃದಂಗ, ಎಂ.ಎ. ಕೃಷ್ಣಮೂರ್ತಿ ಅವರಿಂದ ಘಟ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, in today's program, you were listening to a vocal recital by H.K. Narayana. He was accompanied on the violin by M.S. Govindaswamy, on the mridangam by M.T. Rajakesari, on the ghata by M.A. Krishnamurthy. This Carnatic Classical Music program is a contribution of
0: Akashavani,
1: Bengaluru, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಎವಿ ವಿಶ್ವನಾಥ್ ಅವರಿಂದ ಹಾರ್ಮೋನಿಯಂ ವಾದನವನ್ನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ಎಆರ್ ಕೃಷ್ಣಮೂರ್ತಿ ಅವರಿಂದ ವಯೋಲಿನ್, ಎಚ್ಎಸ್ ಕೃಷ್ಣಮೂರ್ತಿ ಅವರಿಂದ ಮೃದಂಗ. ಮೊದಲಿಗೆ ವಾತಾಪಿ ಗಣಪತಿಂ ಹಂಸಧ್ವನಿ ರಾಗ, ಆದಿತಾಳದಲ್ಲಿದೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.
1: ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in today's program, we present a harmonium recital by A.V. Vishwanath. He is accompanied on the violin by A.R. Krishnamurthy, on the mridangam by H.S. Krishnamurthy. A.V. Vishwanath begins his recital with Vatapi Ganapatim, set to Hamsadhvani Raga Adithala, a composition of Muthuswami Dikshitar.

0: ಈಗ ಕೇಳಿ ಖಮಾಚ್ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ಕೃತಿ ಬ್ರೋ ಚೆವರೆವರುರ.
1: ಲಿಸನ್ ಟು ಬ್ರೋ ಚೆವರೆವರುರ ಸೆಟ್ ಟು ಖಮಾಚ್ ರಾಗ ಆದಿತಾಳ, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ.

0: ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎವಿ ವಿಶ್ವನಾಥ್ ಅವರಿಂದ ಹಾರ್ಮೋನಿಯಂ ವಾದನವನ್ನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ಎಆರ್ ಕೃಷ್ಣಮೂರ್ತಿ ಅವರಿಂದ ವಯೋಲಿನ್, ಎಚ್ಎಸ್ ಕೃಷ್ಣಮೂರ್ತಿ ಅವರಿಂದ ಮೃದಂಗ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ತ್ಯಾಗರಾಜರ ಕೃತಿ ಸರಸ್ವತಿ ರಾಗ ರೂಪಕತಾಳದಲ್ಲಿದೆ ಅನುರಾಗ ಮುಲೇನಿ.
1: ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ಹಾರ್ಮೋನಿಯಂ ರಿಸೈಟಲ್ ಬೈ ಎವಿ ವಿಶ್ವನಾಥ್. He is accompanied on the violin by A.R. Krishnamurthy, on the mridangam by H.S. Krishnamurthy. Continuing the program, A.V. Vishwanath now presents a composition of Tyagaraja, Anuraga Muleni, set to Saraswati Raga, Rupakatala.

0: ಈಗ ಕೇಳಿ ತ್ಯಾಗರಾಜರ ಮತ್ತೊಂದು ಕೃತಿ ಬ್ರೋವ ಭಾರಮ ಬಹುದಾರಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಬ್ರೋವ ಭಾರಮ ಸೆಟ್ಟು ಬಹುದಾರಿ ರಾಗ ಆದಿತಾಳ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ.

0: ಇನ್ನೀಗ ಪುರಂದರದಾಸರ ದೇವರ ನಾಮ ಸಿಂಧು ಭೈರವಿರಾಗ ಆದಿ ತಾಳದಲ್ಲಿದೆ ವೆಂಕಟಾಚಲ ನಿಲಯಂ.
1: ಎ ವಿ ವಿಶ್ವನಾಥ್ ಕನ್ಕ್ಲೂಡ್ಸ್ ಹಿಸ್ ರಿಸೈಟಲ್ ವಿತ್ ದ ಕಾಂಪೋಸಿಷನ್ ಆಫ್ ಪುರಂದರದಾಸ ವೆಂಕಟಾಚಲ ನಿಲಯಂ ಸೆಟ್ಟು ಸಿಂಧು ಭೈರವಿರಾಗ ಆದಿತಾಳ.

0: ವಾದನವನ್ನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯೋಲಿನ್ ಸಹಕಾರ ನೀಡಿದವರು ಎಆರ್ ಕೃಷ್ಣಮೂರ್ತಿ, ಮೃದಂಗ ಸಹಕಾರ ನೀಡಿದವರು ಎಚ್ಎಸ್ ಕೃಷ್ಣಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ವಿಲ್ ಲಿಸ್ನಿಂಗ್ ಟು ಅ ಹಾರ್ಮೋನಿಯಂ ರಿಸೈಟಲ್ ಬೈ ಎ ವಿ ವಿಶ್ವನಾಥ್. ಹಿ ಇಸ್ ಅಕಂಪನಿಡ್ ಆನ್ ದಿ ವಯೋಲಿನ್ ಬೈ ಎ ಆರ್ ಕೃಷ್ಣಮೂರ್ತಿ, ಆನ್ ದಿ ಮೃದಂಗಂ ಬೈ ಎಚ್ಎಸ್ ಕೃಷ್ಣಮೂರ್ತಿ. ದಿಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್ ವಾಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ನೌ ಲಿಸನ್ ಟು ಎ ಮುತ್ತಯ್ಯ ಭಾಗವತಾರ್ ಕೃತಿ ಸಾರಸಮುಖಿ ಇಂದ್ರ ಗೌಡಮಲ್ಹರ್ ಸೆಟ್ಟು ರೂಪಕತಾಳ್
1: ತರ್ವಾತ ಸಾರಸಮುಖಿ ಗೌಡಮಲ್ಹರ್ ರಾಗಂ ರೂಪಕತಾಳಂ ಮುತ್ತಯ್ಯ ಭಾಗವತಾರ್ ಕೀರ್ತನ

ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ